0: ಗಗನ ನೂರು ಕಾಲ
1: ಮುಕ್ತ ಗಗನ ನೂರು ಕಾಲ
0: ಈಜೋ ಶಕ್ತಿ ರೆಕ್ಕೆಗೆ
1: ಈಜೋ ಶಕ್ತಿ ರೆಕ್ಕೆಗೆ.
0: ತೋ ಸಬ್ ಲೋಗ್ ಏಕ ಗಾನಾ ತೋ ಲಿಖ ಲಿಯಾ ಅಬ್ ಇಸೆ ಕೈಸೆ ಗಾನಾ ಕಿಸ್ ತರಹ ಗಾನಾ ಯೇ ತೋ ಮಾಲೂಮ್ ಹೋ ರಹಾ ಹೈ ನಾ
2: ಹಾಂ
0: ಅಚ್ಛಾ ಜೀ ಜರಾ ಚುಪ್ಕೆ ರಹನಾ ಗೀತಾ ಜೀ ಆ ರಹೀ ಹೈ ದೀದಿ ಹಾಂ ಉಸೀ ಕೋ ಹಮ್ ರಿಕ್ವೆಸ್ಟ್ ಕರ್ ದೇಂಗೇ
2: ಹಾಂ
0: ಗೀತಾ ಜೀ ಆಯೇ ಯಹಾಂ ಹಮಾರೇ ಬಚ್ಚೆ ಸಬ್ ಏ ಗಾನಾ ಸೀಖನಾ ಚಾಹತೆ ಹೈ ಪಹಲೇ ಇಸ್ಕೆ ಆರೋಹ ಅವರೋಹ ಕ್ಯಾ ಹೈ ಯೇ ಬತಾಯೇಗೇ